ಅಟಕ ಅಟಕ ಝಟ ಪಟ ಪನ ಘಟ ಪರ ಚಟಕ ಮಟಕ ಇಟ್ಟ ನಾರ ನವೇಲಿ ಗುರಿ ಗುರಿ ಗ್ವಾಲ ನಕ್ಕಿ ಚೋರಿ ಚಲಿ ಚೋರಿ ಚೋರಿ ಮುಖ ಮುರಿ ಮುರಿ ಮುಸ್ತ ಕಾಯ ಅಲವೇಲಿ ಕಂಕರಿ ಗಲಿ ಮೇ ಮಾರಿ ಕಂಕರಿ ಕನೈ ಎನೆ ಪಕರಿ ಬಾಹ ಪುರ ಕೀ ಅಟ ಖೇಲಿ ಭರಿ ಪಿಚ್ಚಕಾರಿ ಮಾರಿ ಭೋರಿ ಪರಿ ಹರಿ ಬೋಲಿ.